Enti abusiano pay. If you do good, you do for yourself. And if you do bad, you do for yourself. Se wo ya de pa, wo ye ma wa wo ho. Se bi wo nya fa mo bia. Afi so se ya de boni na wo be ya. Eru so e ye wa wo dia. Wo ye ma wa wo ho. Eru ti. Jume die bia wo die no. E wo man mu a wonim se mu a no. Na wo bo modene a to 20.